ಹೆಲೋ ಹೆಲೋ ಗುಡ್ ಮಾರ್ನಿಂಗ್ ವೆಲೌದೆ ದಹಯಾಯಿ ವಿನಾಡಿ ತುನೈ ಅಭಿ ಹೆಲೋ ಹೆಲೋ ಸತಿಯಂದೆ ಹಾಗೆ ನಿನ್ನೋ ಹಾಗೆ ಮಗೆ ದೆವನಿ ಪಯ ಅವಿಲ್ಲ ತಿಯನ್ನಿ ಅತಿಶಯ ಕಾರ್ಯ ಬಹುಳ ಪ್ಯಾಕ್ ತಮೈ ಪಟಂಗಾನಿ ಮುಗದ ಒಯಾವ ಮತಕ್ಕೆರನ್ನೋನಿ ವಾಟ್ಸಪ್ಪಿಗೆ ಮುಗದ ಅದ ಬೆಡಿ ಪಟಂಗನ್ನು ಕೊಟ್ಟಮ ದಿಗು ಚಾಲೆಂಜ್ ಕತ್ತಿಕ್ಕ ಮಠ ಕಿಯಲ ಇವರ ಕರನ್ನ ಬೇರೆ ತರಂ ಪ್ರಮಾಣಕ್ಕೆ ಮೆಸೇಜಸ್ ಅವಿಲ್ಲ ತಿಯನೋ ಮಂ ಪಿಲಿಗನ್ನೋ ಮಂ ಪರಾದೈ ಗೆಲ ಹರಿದ ಇಟ ಬಸ್ ಮಠ ಕಾಲ್ ಕಿರಣ ಕಟ್ಟಿಯರ ಚಾನ್ಸ್ ದೇನ ಮಂಬಲಾಗಿ ನಿನ್ನೋ ಮುಗದ ದೆಂಗ ಮೇವಲ ಸಹನ ಪ್ರಮಾಣಕ್ಕೆ ಕಟ್ಟಿ ಉದಯ ಪಾಂದರ ನಕಿಲ್ಲ ಗೆದರ ವೆರಟಿಕ ಕರನ ಗಮನತ್ ಕಾಲ್ ಕರ್ನ ಮಂ ಕಿವೆ ಸಮಹಾರ ಕಟ್ಟಿಯ ತೇಗ ಬುಣ್ಣಿತ್ ನತುವ ಮೆಸೇಜ್ ಕಲ್ಲ ತಿಯನೋ ಗೆಲ ಇಟ ಬಸ್ ಮಂ ಅದ ವಾಲ್ ಪಾಸ್ಟ್ ಗೆ ಅದಾಲ ತಿಯನೋ ಏಕರ ಕಮೆಂಟ್ ಕರನ ಕಟ್ಟಿಯೋ ಮತಕ್ಕೆ ಕರನ್ನ ತೋನ ದೆಂ ಮಂ ಕಾಲಿಂ ಪೇ ಚಾನ್ಸ್ ಗೆ ದುನ್ನಿ ವಾಟ್ಸಾಪ್ ಗೆ ಮೆಸೇಜ್ ಕರನ ಕಟ್ಟಿಯರನ್ನ ನೇದ ದೆಂ ಮಮ ಚಾನ್ಸ್ ಗೆ ದೆನ್ನ ಬಲಾಗಿ ನಿನ್ನ ಬಾ ಮೇ ಪೇ ದಿ ಪಡ್ಡಿಪುರಮ ಕಾಲ್ ಕರಾಣಿ ಕೌದು ಕೇಳ ಅಪಿ ಬಲು ಹರದ ತಗ್ಗಾಲ ಕೊಯ್ ಪೆತ್ತಿಂದ ಬಲು ವೆಡಿಪುರಮ ಕಾಲ್ ಲೈನ್ ಓಕೆ ರೈಟ್ ಮಮ ವಾಟ್ಸಾಪ್ ಗೆ ಇನ್ನ ಸೆಟ್ ಗೆ ಮತಕ್ಕೆ ಕರನ್ನ ಕಥಾದಿಗನ್ನ ಇದಿನ್ ಸಂಜು ಆತಮಯದ ವೆಡಿಪುರಮ ಮೆಸೇಜಸ್ ಸೇವಲ್ ತಿನ್ನ ಇವಲ ದಿನ ಮೆಸೇಜ್ ಪ್ರಮಾಣಿ ಮಟ ಇತಾಗ

ರೈಟ್, ವೆಲಾವ ಹೆಕೊಳಹಾಯಿ ವಿನಾಡಿ ದಹ ಅಟೈ ಮೇ ವೆಲಾ ವೇ ಹೆಲೋ ಹೆಲೋ ಸತಿಯಂತೆ ಹಾಗೆನ ವಾತಕ್ಕೆ ಇನ್ನ ಸೆಟ್ಟೆ ಗಮ್ಮ ಇನ್ನವಾ ಈ ಕಟ್ಟಿಯ ವೆಕತು ಕರೆಗನ್ನ ತಮೈ ಮಮ್ಮೇ ಲಾಸ್ತಿ ವೆನ್ನೆ ಹಾಯ್ ಗೋಮದಸಾಯಿ ಅಪಿಟತ್ ಲಸನ್ ಸಿಂಧು ಅದ್ದೆನ್ನ ಕೇಳ ಮಟ ಮೆಸೇಜ್ ಗ ದಾಲ ತಿನ್ನವಾ ಕೌದು ಮೇ ಚಮೋ ತಮೈ ಮೆಸೇಜ್ ಗ ದಾಲ ತಿನ್ನ ಇವಾಗೇಮ ಸೌಮ್ಯ ಪ್ರಿಯದರ್ಶನಿ ಅಪಿತ್ ಮೇ ವೆಲಾ ವೇ ಹೆಲೋ ಹೆಲೋ ಸತಿಯಂತೆ ಹಾಗೆ ಇನ್ನು ಅಪಿಟತ್ ಲಸನ್ ಸಿಂಧು ಅದ್ದೆನ್ನ ಕೇಳ ತಿನ್ನ ಓಕೆ ಮಂಗ ಯಾವತ್ತ ಎಕತು ಕರೆಗನ್ನ ಥ್ಯಾಂಕ್ ಯು ಮಟ ಮೆಸೇಜ್ ಕರಾಟ ಇವಾಗೇಮ ಅಸಾ ಗೋಮದ ಅಪಿತ್ ಮೇ ವೆಲಾವೇ ಸದ್ಯರಮ ಹೆಲೋ ಹೆಲೋ ಸತಿಯಂತೆ ತಮೈ ಹಾಗೆ ಇನ್ನ ಕೇಳ ಮಟ ಮೆಸೇಜ್ ಗ ದಾಲ ತಿನ್ನವ ಚಾತುರ್ಯ ಇವಾಗೇಮ ತಮೈ ಕೌದು ಮೇ ಇನ್ನೆ ಶೆನಾಯ ಹೇವಾಗಮ ಮಂಗ ಯಾವತ್ ಗುಡ ಕಾದ್ರಿ ಇಲ್ಲಗಡೆ ಮನ ಲಾಸ್ತಿ ಕರೆಗೆ ತಿನ್ನ ಸಿಂಧು ಎಕತು ಕರೆಗನ್ನ ಥ್ಯಾಂಕ್ ಯು ಜಯವೇವಾ ಇವಾಗೇಮ ಉದಯ ಪಾಂದ್ರಮ ಅಪಿತ್ ನಕಿಲ ಯಾವ ತಮಯ್ಯ ಈ ಹಾಗೆ ನಿನ್ನೆ ಅಪಿಟತ್ ಲಸನ್ ಸಿಂಧು ಅದೆನ್ನಕು ಕೇಳ ಶಾಲಿಕಾ ಮೆಸೇಜ್ ಕಲ್ಲದಿನೋ ಥ್ಯಾಂಕ್ ಯು ಶಾಲಿಕಾ ಮಂಗ ಯಾವತ್ ತೆಗೆದು ಕರೆಗನ್ನ ಇವಾಗೇಮ ಚಮೋದಿ ಯಾವತ್ ಲಾಸ್ತಿ ಕರೆಗೆ ತಿನ್ನ ಸಿಂಧು ಅಟ ಮೆಕತು ಕರೆಗನ್ನ ನಿಮೇಶ ಮಲ್ಶಾನಿ ಮಂಗ ಯಾವತ್ ಗುಡ ಕಾದ್ರೆ ಮತಕ್ಕರಣ್ಣ ಇವಾಗೇಮ ತವ ಕೌದಿ ಇನ್ನೆ ವಾಟ್ಸಪ್ಗೆ ಪತ್ರಿಗೆ ಹಾಮ ಅಪಿಟತ್ ಲಸನ್ ಸಿಂಧು ಅದ್ದೆನ್ನ ಅಯ್ಯ ಅಪಿತ್ ಮೇ ವೆಲಾವೇ ಯಾವ ಹಾಗಿನ ಇನ್ನವ ಇಲ್ಲಂಗಿಟ್ ಲಾಸ್ತಿ ಕರೆಗೆ ತಿನ್ನ ಸಿಂಧು ಮಟ ಓಣಿ ಕೇಳ ಮಾಡ ಮೆಸೇಜ್ ಕಲ್ಲ ತಿಯನವ ಅನುಪಮ ಇವಾಗೇಮ ಹಾಯ್ ಗೋಮದಾಸ ಅಪಿತ್ ಮೇ ವೆಲಾವ ಅವತಮಯ ಹಾಗಿನ ಇನ್ನು ಕೇಳ ಹಂಸಿಕಾ ವೆಡಗರ್ನಗ ಮಾಡ ಮೆಸೇಜ್ ಕದ್ದಾಲ ತಿನ್ನೋ ಥ್ಯಾಂಕ್ ಯು ಹಂಸಿಕಾ ಮಂಗ ಯಾವತ್ ಮೇ ಕಟ ಮೇಕತು ಕರೆಗನ್ನ

0: ಸಿಕ್ಕಲು ಟ್ರೈ ಮಾಡಲೇ.
1: ಹೃದಯರೋಗ, ಸ್ನಾಯು ರೋಗ, ಆರ್ಥರೈಟಿಸ್ ಅತಲು ಒಬಿಟ ತಿಬಿನ ಊ ನೇಮ ರೋಗ್ಯಾಕ್ ನಿಟ್ಟಾವಟ ಸುವಕರಗಾಂದ ಸಿವದಗಲ ಕಮಲ್ ಬಂದುಡ ವೇದ ಪಹತ ಹಮುವನ್ನ ಆಯುಮ ಆಯುರ್ವೇದ ವೇದ ಮದುರ ಬೋಗಹ ಹಂದಿಯ ಕಿರಿ ಬನ್ನಾರ ಸಿವನಗಲ ಬಿಂದು ಐ ಹತ್ತು ಸಿ ಹತ್ತೆ ತುನಾಯಿ ದಿಸಿಯ ಹತ್ತೆ ತುನಾಯಿ ಪನ್ಸಿಯ ಹತ್ತಲಿಹ.

0: ಎನ್ನ ಆದ್ರೆ ಅಲ್ಲಗನ್ನ
1: ನೆಟ್ ಎಫ್ ಎಂ ಹೆಲೋ ಹೆಲೋ ಸತ್ಯಾಂತೆ
2: ದಿವ್ಯಾ ಒಂದು ಮೇ ಪೈ ಅಂತಿಮ ವಿನಾಡಿ ಹಾಯಟ ಹತ್ತಟ ಅವಿತ್ತೀನಿ ಅಪಿ
3: ಅವನೇ
2: ಹರಿದೋ
3: ಬೇಕಾಗಿಲ್ಲ ತೇರುನೇ ವಂದೇ ನಾನೇ
2: ತೇರುನೇ ಅಪಿ ಮೆತ್ತ ವಿಗಡಾಂ ಕರ ಕರ ನಿನ್ನೆ
3: ಓ ಯುದ್ಧ
2: ಏಕ ನಂಗೆ ಅತ್ತ ಯುದ್ಧ ಬಲಾನ್ನ ಪುಲಾನ್ ತವ ಚುಟ್ಟಕಿಂಗ್ ಅಪಿ ಪರ್ಸನಲ್ ಟಿಕ್ಟಾಕ್ ಕರ್ ಟೇಮ್ ಗಿಯೋ ತಮ್ ಹಿತ್ರ ಅಪ್ನ ಅಪಿ ಏನೇತೆ ಫೇಮ್ ಅಫಿಷಿಯಲ್ ಲೆಕರ ದಾಲ ದಾನೋ
3: ಓ ಒನ್ನೋ ದಾಲ ದಾನೋ
2: ಒನ್ನೋ ದಾಲ ದಾನೋ ರಾಜಗಿರಿಯೆಂ ಕಟ್ಟಿಯವ ಅಪಿ ಖಾಲಿಂಗ್ ಇಕತು ಕರ ಗಾತ್ತಾ ಇಗಾವಟ ಇನ್ನೋ ಮೆನ್ನ ಗಂಪಾ ಪೆತ್ತಟ ಅಪಿಯಾ ರವಿಂದುವ ದಾಗನ್ನ ಅಪಿ ಮಲ್ಲಟ ಗೊಡಾಕ್ ಆದರೆ ಕೆಲ ತಮಾಯ್ ದಾಲ ತೇನ್ನೆ ತವ ಇನ್ನವಾ ಹೆಲೋ ಹೆಲೋ ವೀಕೆಂಡ್ ಇಕಟ್ ಇಂದು ಬಬಾಟಾಯ್ ದಿವ್ಯ ಬಬಾಟಾಯ್ ಹಾಯ್ ಕೇಪು ಎಕ್ಕೆನೆ ಕೇ ಆಗಿ ಈ ಬರ್ತ್ ಬೇಕಾಗ್ತಿ ಬಿಲ
3: ಹ್ಯಾಪಿ ಬಿಲೇಟ್ ಹೆಡ್ ಬರ್ತ್ಡೇ
2: ಇತಿಂಗ್ ವಸ್ತುಲ ಅದು ಮಟ್ಟ ವಿಷ್ಕರನ್ನ ಪುಲು ಅನ್ನಂಗ್ ಆಗಿ ಸ್ವೀಟ್ ವಾಯ್ಸ್ ಕಿಂಗ್ ಹೊಂದಾಯ್ ಕೇಳ ತಮ್ಮ ಕ್ಯಾನೆ ಆದರೆ ದಿನ್ನಟಮ ಕೇಳ ದಾಲ ತೇನು ದಿನ್ನತಕ ಲಸಂಡ್ ಪ್ರೋಗ್ರಾಮ್ ಕರೆಗಿನ ಅನ್ನವ ಜಾಯ ವೇವಾ
3: ಹ್ಯಾಪಿ ಬರ್ತ್ಡೇ
2: Yes, happy to meet you. Happy birthday to me. Happy
3: birthday
2: to me. Happy birthday. Udayangi. ಹ್ಯಾಪಿ ಬರ್ತ್ಡೇ ಡಿಯರ್ ಚೂಟಿ ಬೂರು ಪ್ಯಾಟಿಯೋ
3: ಹ್ಯಾಪಿ ಬರ್ತ್ಡೇ ಟು ಯೂ ಮೆತ್ತೆ ಬೂರು ಪ್ಯಾಟಿಯ ಕಡಾಗನೆ ಮಚಿಲ
2: ಅಪಿದೆನ್ನಟ ದಂಗ ಆಮೆ ಸಲ್ಲಿ ಬಾಗಿ ಬಾಗಿ ಸಲರಿಕೆ ಎಂದಾಲ ಅರಂಗ ಅದಾಗ
3: ಅತಿಕರನ್ನ ಗತ್ ಮಾಲಗಿರ ಮನೆ
2: ಗಲ್ಪತ್ತ ಹಂದಿ ಹೆಂಗಿನ ಅಪಿ ಭಾಗಿನ ಪ್ರಿಯಾಂತಾಯ ಏವಾಗೆ 1981 ಟೀಮ್ ಮೇಕೆ ಆಡುವ ಹೆಮೋಮ ಈ ಗಾವಟ
3: ಮಂಗ ಕಾಲೆ ಕಾಕಿ ಅನ್ನದ
2: ಕಾಲೆ ಕಾಕಿ ಅಲ್ಲಿ
3: ಗಂಪಲಿಂಗ್ ಅಪಿ ಇಂದಿಕ ಸಂಜೀವ ಕಥಾ ಕರ ದುಲೀಶ ದುವ ಇನ್ನವ ಮನೀಷ ದುವ ಇನ್ನವ ಅಮ್ಮಾಯಿ ತಾತ ಇನ್ನವಲು ಏತೆಕ ಬಾಲ ಹಂಗೋರು ಹೆಲ್ಪ್ ಅಂದಿನಿ ಅಪಿ ಜಯಪಾಲ ಅತ್ತ ನಾಯಕ ಅದ್ಮಾಡ ಕಾಲ್ ಕರ ಯಾಗೆ ವೈಫ್ ಸೀರಿಯಲ್ ಅತ್ತ ಇನ್ನುವ ಇಸುರಿಕಾ ಶಾಲಿಕಾ ತಾರುಕ ಶೆನಾರ
2: ಹೆಲೋ ಹೆಲೋ ಗಾಮಿನಿ ಅಪಿ ಹಾಗೆ ನಿನ್ನ ಕೇಳ ತಮ್ಮ ಗಾಮಿನಿ ಆಯ ಗಾಮಿನಿ ಜಯಸಿಂಗ್ ಜಪಾನ್ ನಲ್ಲಿ ನಂಗೆ ಅಪಿ ಹಾಗೆ ನಿನ್ನ ಹೆಮದ ಮತ್ತು ವಾಗೆ ಮಗೆ ಆಲೋದೆನ್ನ ನಿಶಾಂತವಾಯ ಈಶಾನ್ವಾ ಏಕತು ಕರೆಗಾನ್ ವೈಫ್ ಸಂಜೀವನಿ ಪುತ ಔಷಧ ದುವಸೇನ ಆಶೀರ್ವಾದ ಏಕತು ಕರೆಗಿನ ಸಿಂಧು ಕಾಮ ಕೇಳಕಿಯಾನೆ ಮೇ ಸಾಂಗಿಗೆ ಚುಟ್ಟಾಕ್ ಸ್ಪೆಷಲ್ ಹರಿದ ಸಿಂಧು ಕೇನೆ ಗಾಯಕ ಮೇವನ ಕೊಟ್ಟ ಸಿಂಗಲ್ ಸಮಾಜ ಏಕವೆಲ್ಲ ಕೂಡ ಕಲ್ ಅಪಿ ತಿಂಗ್ ದನಗೆ ನೀಟಿ ಆಲೋ ಈ ತರ ನಿಮಗೆ ಕವಧಾರಿ ಮೇಕ ತಮಾಯ್ ಸದಾತನಿಕ ಪ್ರೇಮ ಕಥಾವ ಕಾರಂಭವೆನ್ನ ಕೇಳ ಲೀಗಲ್ ವೆಲ ದಂಗೆ ತಿಂಗ್ ಅರ ಮುಖದ ಮರಣ ಕೊಲೆ ಏನೇ ವಿವಾಹ ಕೊಲೆ ಪೊಡ್ಡಕ್ ಮರಣ ಕೊಲೆ ವಾಗೆ ತಮೈ ವಿವಾಹ ಕಿಯಾನೆ ಏನಾಟ ಅಪಿ ಶುಭ ಮಂಗಲ ಜಯ ಮಂಗಲ ಅಂಕೆಲ್ಲ ಪ್ರಾರ್ಥನಾ ಕೆನ್ನು ದಿನೇಶ್ ತಾಯಿ ಅಪಿ
3: ಶಾನುತ್ರಿ
2: ತಾಯಿ ಲಸ್ಸನ ವೆಡೆನ ಕಾಲಗಿನ ತಿಬ್ಬ ಐ ತಿಂಗ್ ಗರ್ಲ್ ಕೆನೆಕ್ಟ್ ಏನೋನೆ ಅರ ಎಲಿಗಂಟ್ ಚಾರ್ಮಿಂಗ್ ಕೇನ ಕ್ಯಾಟಗರಿಗೆ ಲಸ್ಸನ ಮಿನಿಮಲಿಸ್ಟಿಕ್ ವೆಡೆನ್ ಕಾಕ್ ದವಸಕ ಅಪಿ ದೇನದ್ ಗಾಮು
3: ಏಕೆ
2: ಬೂರ್ ಪೆಟ್ಟ ಇನ್ವೈಟ್ ನೋಕರಿಮು ಓಕೆ ಅಭಿನಗ ಸಿಂಧು ಹಾದ್ಯಾನ